ಪ್ರತಿ ಬೇಲಾಮೈಚನ್ ಕೇಗದಯೋಲಿನ್ ಪೀಡಿ ಮಾಂ ಬಸೇರಾ ಕೇಕೆ ಕುರಗರ್ದಿಯೋ ಕಾಹಿ